ಖುರಾಯ್ದಗಿ ನಂದಿನಿ ಲೌರೆಂಬಂ ಥಾಬಿರಪ್ಪ ಎಸ್ಎಂಎಸ್ ಅಮ್ಮಮುಕ್ ಲೋಕಚರಿ ರೇಡಿಯೋ ತಾಬಿರಿಬ ಅಮ್ಮದಿ ಯೂಟ್ಯೂಬ್ ಲೈವ್ ಮರುಪ್ ಸಿಂಗ ಪುನ್ನ ತಾಮಿ ನಜಗೆ ಹೈದನ ಥಾಬಿರಪ್ಪನಿ ಖನ್ಬಿರಕ್ಲಿಬ ಇಸೈನ ಸುನೀತಾ ನೆಪ್ರಮ್ನ ಸಕ್ಬ ವೈಕೋಂ ಬಿಹಾರಿನ ಸೈರಿಂಗ್ಬ ಮತಮ್ ಶೇಯಸಿನಿ ಖುರೋತಮ್ ಜಡಿ ತಾಮಿನಸಿ

ಮತಂದ ಐಗೆ ನುಶಿಬಾ ಫಿಲ್ಮ್ ಅಸದಗೆ ರೋಶಿಬಿನ ಅನಸಕ್ಪ ಬಿ ಎಸ್ ಪ್ರೇಮ್ನ ಸೈವಿಂಗ್ಬ ರವಿನ ಸೈರಾಂಗ್ಬೈ ಸೈಖನ್ ಬಿಡಕ್ಪ ಎಸ್ ಎಮ್ ಎಸ್ ಅಮ್ಮಮುಕ್ ಲೌಕಚ್ಚಡೆ ಎಸ್ ಎಮ್ ಎಸ್ ಥಾಬಿರಕ್ಲಿಬ ಮಿಯೋಯ್ನ ಹುಯ್ರೋಮ್ಡಗೆ ಹೆರೋಜಿರಮದೆ ಪ್ರಿಯ ರೇಡಿಯೋ ಥಾಬಿರಿಬ ಪುಂನಮಕ ತಮಿನಜಗೆ ಹಾಯ್ದನ ಥಾಬಿರಕ್ಬನಿ ಅದೊಮ್ಗೆ ಶೈ ಖುದೋ ತಮ್ಜರಿ ಮೆಯಾಂ ಪುನ್ನ ತಮಿನಸಿ.

ಕುಡಲ್ಗೆ ಅನಿಸುವುದು ಲೋಬಿರಸಿ ಒಲಾಂಗ್ತಾಗಿ ವಾಂಗ್ಮದ ಸುಹರಿಬ ಫಿಲ್ಮ್ ಅಸಿದಗಿ ಕುಂಜಯ್ ಕುಮಾರ್ಗಿ ಕೊಂಜಲ್ದ ಜಿ ಜಯ್ಕುಮಾರ್ ಸರ್ಮನ ಸೈರೆಂಬ ಜೋಯ್ ಸ್ಯಾಮ್ನ ಸೈರಾಂಗ್ ವಿಷಯಮ ಕುದಲ್ ತಮ್ಜರಿ ತಮಿನಸಿ.